ಊಟ ಮಾಡಿ ಇದು ಮಾಡಿ ಹರಕೆಯನ್ನು ವಿಷಯ ಆಗು. ತುಂಬಾ ಸ್ವಲ್ಪ ಸತ್ತಿರೋತೀವಿ. ಚೆನ್ನಾಗ ಬಂದ ದೇವಕ್ಕೆ ಏನಂತ ಸತ್ಯ ಕಾರ್ಯಕ್ರಮ ಮಾಡೋದು ಎಷ್ಟು ವಿಷಯ ಆಗಲಿ ಅದೇ ಹೋಗುವಾಗ ತಮಗೆ ಹೇಗೆ ಅನುಭವ ಇದೆ ಸುಧಾ ಸಂಸ್ಥೆ ಯಾವತ್ತು ಕನಸಿದ ನೀಡುತ್ತಾರೆ ದೇವತೆಯನ್ನು ಮೆಚ್ಚಿ ಹಾಕುವುದಕ್ಕೆ ಅಲ್ಲಿಗೆ ಉಳಿತು ಬಂದು ಹಾಕುವುದು ಅಬ್ರಹಂ ಇತ್ತೀ ಸಮಯ ಹಾಗೆ ತುಂಬ ಅಬ್ರಹಂ ರಕ್ಷೆ ನಾರಿ ರಕ್ಷೆ ನಾರಿ ನಡೆದು ಹಾರ ಅನುಭವ ಇದೆ ಜಾರು ಬರೆಯಾಗಿ ಹೊಡೆ ಬರ್ತೀನಿ ಟಿಂಕು ಸ್ಕೂಲು ಬುಟ್ಟ ಜಾಸ್ತಾರೆ ಬಸ್ ಕಾಪಿಟ್ಟರ್ ಬಟನ್ ಮಾಡಿ ಚಟಗಳು ಅವರಿಸ್ಕೆ ಹೊಸದು ಪರ್ಸೆಂಟ್